chia yesu e hu na nyankwa yesu ya die ye ye chia wanka ye wu enka ya sai udin na nyo nyamunka asa fu rati kuji amai e nyo nyamunka aye mi re